ಯೋ ಮಕನೋ ಯೋ ಕೃಷಕೇ ಪುಮನ ಮಕನ ಮೂರ್ಷ್ಯಾಮ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹರ ಹ

ಮಗನು ಯಾವ ಕಸ ಹಾಕಿ ಪ್ರಮಾಣ ನಮಕ ನನ್ನ ಮೋಸಿಯಾಮೇ ಯನ್ ಹಕಮೋ ಓವಿನ ಮಾಕ್ತವನ್ ಲವ ಹೇ ಹಯ ಹೇ ಯೋ ಹೇ ಯೋ ಹೇ ಯಂ.